0: ನನಗೆ ಏನು ಕಾಣಲ್ಲ, ಡಾರ್ಕ್ ಮಾತ್ರ ಕಾಣುತ್ತೆ, ಏನು ಕಾಣಲ್ಲ.
1: ಕೀಪರ್ ಯಾರ್ ಯಾರ್ ಯಾರ್ ರೆಡಿ ಬ್ಯಾಟ್.
0: ಇಲ್ಲ ಇಲ್ಲ ಕಾಣಲ್ಲ, ಬಾಲ್ಸ್ ಅದು ಏನು ಕಾಣಲ್ಲ, ನಾನು ಸೌಂಡ್ ಸೌಂಡ್ ಮೇಲೆ ಅಬ್ಸರ್ವ್ ಮಾಡ್ತೀನಿ, ನನಗೇನು ಕಾಣಲ್ಲ. ಲೈಟ್ ಇದ್ರೆ ಕಾಣಲ್ಲ ನನಗೆ, ಏನು ಕಾಣಲ್ಲ.
2: ಯಾವುದು ಫಸ್ಟು ಜಾರ್ಖಂಡ್ ಜೊತೆ ಮ್ಯಾಚ್ ಇತ್ತು, ಆವಾಗೂ ಅಷ್ಟೇ ಅವ್ರನ್ನ ಆಡ್ಬಿಟ್ಟು ಸೋಲ್ಸಿದ್ವಿ. ಅದಾದಮೇಲೆ ಮಹಾರಾಷ್ಟ್ರ ಅವ್ರನ್ನೂ ಸೋಲ್ಸಿದ್ವಿ, ಮತ್ತು ಡೆಲ್ಲಿ ಜೊತೆ ಮ್ಯಾಚ್ ಇತ್ತು ಅವ್ರನ್ನೂ ಸಹ ಸೋಲ್ಸ್ಬಿಟ್ಟಿದ್ವಿ. ಅವರೆಲ್ಲ 2-3 ಇಯರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅವ್ರನ್ನೆಲ್ಲ ಸೋಲ್ಸಿದ್ವಿ. ಬಟ್ ನಮಗೆ

0: ನನಗೆ ಏನು ಕಾಣಲ್ಲ, ಡಾರ್ಕ್ ಮಾತ್ರ ಕಾಣುತ್ತೆ, ಏನು ಕಾಣಲ್ಲ.
1: ಕೀಪರ್
0: ಇಲ್ಲ ಇಲ್ಲ ಕಾಣಲ್ಲ, ಬಾಲ್ಸ್ ಏನು ಕಾಣಲ್ಲ. ನಾನು ಸೌಂಡ್ ಮೇಲೆ ಅಬ್ಸರ್ವ್ ಮಾಡ್ತೀನಿ, ನನಗೇನು ಕಾಣಲ್ಲ. ಲೈಟ್ ಇದ್ರೆ ಕಾಣಲ್ಲ, ನನಗೆ ಏನು ಕಾಣಲ್ಲ.
2: ಯಾವುದು ಫಸ್ಟು ಜಾರ್ಖಂಡ್ ಜೊತೆ ಮ್ಯಾಚ್ ಇತ್ತು, ಅವಾಗೂ ಅಷ್ಟೆ ಅವ್ರನ್ನ ಆಡ್ಬಿಟ್ಟು ಸೋಲ್ಸಿದ್ವಿ. ಅದಾದಮೇಲೆ ಮಹಾರಾಷ್ಟ್ರ ಅವ್ರನ್ನೂ ಸೋಲ್ಸಿದ್ವಿ, ಮತ್ತು ಡೆಲ್ಲಿ ಜೊತೆ ಮ್ಯಾಚ್ ಇತ್ತು ಅವ್ರನ್ನೂ ಸಹ ಸೋಲ್ಸ್ಬಿಟ್ಟಿದ್ವಿ. ಅವರೆಲ್ಲ 2-3 ಇಯರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅವ್ರನ್ನೆಲ್ಲ ಸೋಲ್ಸಿದ್ವಿ. ಬಟ್ ನಮಗೆ

0: ನನಗೆ ಏನು ಕಾಣಲ್ಲ, ಡಾರ್ಕ್ ಮಾತ್ರ ಕಾಣುತ್ತೆ, ಏನು ಕಾಣಲ್ಲ.
1: ಕೀಪರ್
0: ಇಲ್ಲ ಇಲ್ಲ, ಕಾಣಲ್ಲ ಬಾಲ್ಸ್, ಅದು ಏನು ಕಾಣಲ್ಲ. ನಾನು ಸೌಂಡ್ ಮೇಲೆ ಅಬ್ಸರ್ವ್ ಮಾಡ್ತೀನಿ, ನನಗೇನು ಕಾಣಲ್ಲ. ಲೈಟ್ ಇದ್ರೆ ಕಾಣಲ್ಲ, ನನಗೆ ಏನು ಕಾಣಲ್ಲ.
2: ಯಾವುದು ಫಸ್ಟು ಜಾರ್ಖಂಡ್ ಜೊತೆ ಮ್ಯಾಚ್ ಇತ್ತು, ಅವಾಗೂ ಅಷ್ಟೆ ಅವ್ರನ್ನ ಆಡ್ಬಿಟ್ಟು ಸೋಲ್ಸಿದ್ವಿ. ಅದಾದಮೇಲೆ ಮಹಾರಾಷ್ಟ್ರ, ಅವ್ರನ್ನೂ ಸೋಲ್ಸಿದ್ವಿ. ಮತ್ತು ಡೆಲ್ಲಿ ಜೊತೆ ಮ್ಯಾಚ್ ಇತ್ತು, ಅವ್ರನ್ನೂ ಸಹ ಸೋಲ್ಸ್ಬಿಟ್ಟಿದ್ವಿ. ಅವರೆಲ್ಲ 2-3 ಇಯರ್ಸ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಅವ್ರನ್ನೆಲ್ಲ ಸೋಲ್ಸಿದ್ವಿ. ಬಟ್ ನಮಗೆ